0: ಬೈಕಲ್ಲಿಂದ
1: ಆಮೇಲೆ ಏನಾಯ್ತು?
0: ಕೊನೆ ಕೆಲಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ.